0: ಡುಬಾಹಿದಿಯಲ್ಲೂ ಅನಾಥೆ ಚತು ಕಂಜಿಪಾನಿಗೆ ಅಪರಾಧಾಂಶೆ ಲೊಕ್ಕ ಡುಬಾಯ್ ರಾಜ್ಯ ಸಿಟಿ ಸುಪಿರಿ ನಿವಸ ಸಹ ಪಾವಿಚಿಕಲ ಅತಿಸುಕೋಪಭೋಗಿ ಮೋಟರ್ ಅತೇದ ಎರಾಟ ಪೊಲೀಸ್ ಭಾರೇಟ ಕೆಲ ತಮೈ ಅದ ದಿವೈನ ಪುವತ್ಪತೆ ಸಟಹನ್ ವೆನ್ನೆ ಹೇಮಂತ ರಂದ್ರು ಅದ ಮೀ ವಾರ್ತಾ ವರಗಿನ ಅಪೇ ಅವಧಾನ ಯಮಕರು ವಡಿದಿರುತ್ತರುವಲಟ ಅಪರಾಧ ಪರೀಕ್ಷಣ ಡಿಪಾರ್ಟ್ಮೆಂಟ್ ವಲಾನ ದೂಷಣ ಮಾರ್ದನ ಪ್ರಹಾರಕ ಬಲಕಾಯ ಸಹ ಡುಬಾಯ್ ಜಾತಿಕ ಅಪರಾಧ ಆರಕ್ಷಕ ಪೊಲೀಸ್ ಬಲಕಾಯ ಕಬದ್ದವ ಕಲಮೆ ಹೇಮಕದೆ ಡುಬಾಯ್ ರಸಿಕ್ ಅಲ್ ಖೈಮಾ ಪ್ರದೇಶದಿ ಅತ್ತಡಂಗುಟಗತ್ ವನಾತೆ ಚತು ನೆಮತಿ ಪಾತಾಲ ಪ್ರಬಲ ಪಾತಾಲ ನಾಯಕ ಕಂಚಪಾನ್ ಇಮ್ರಾನ್ಗೆ ಮಿನಿಸ್ ಘಾತ ನೆತಲು ಅಪರಾಧ ಅಂಶಯ ಭಾರವಸಿರಿ ಪ್ರಧಾನಿಯ ಭವ ವಿಮರ್ಶನ ವರದಿ ಹೆಲವೇ ತಿಬನವಾಕಿರ ತಮೈ ಅದ ದಿವೈನ ಪತ್ಪತೆ ಸಟಹನ
1: දහදාහේ දඩය ලක්ෂයක් කරයි. දරුවන් රැකියාවල යෙදවීම පනත් කෙටුම්පත සම්මතයි කියලා දවසේදී සුජිත් හේවාචුලිගේ සහ අංචුල මහිකවී රොඩත්නගෙන වාර්තාවේ සටහන් වන්නේ දරුවන් රැකියාවන්හි යොදවා ගැනීමෙන් සම්බන්ධයෙන් පැවතුණු රුපියල් දසදහසක දඩ මුදල ලක්ෂයක් දක්වා වැඩි කිරීමට ප්‍රතිපාදනය.

ಜಾತಿ ಯಶೋರಾವಿಯ ಆಚಾರ್ಯ ನಂದಾ ಮಾಲಿನಿಯನೇ ಒಬ್ಬ ನಿವನಿ ನಿವೆನ್ನಟ ಶುಭಕವನ್.

0: ಅಂದ್ರೆ ಆದ್ರೆ ಬೆದಾಗನ್ನ ಓನೆ ಮನ ಸತಿಯ ದಿನ ದವಲ್ ಏಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.

ಜಾತಿ ಯಶೋರಾವಿಯ ಆಚಾರ್ಯ ನಂದಾ ಮಾಲಿನಿಯನಿ ಒಬ್ಬ ನಿವನಿ ನಿವೆನ್ನಟ ಶುಭಕಾಮನಾ.

0: ಜಾತಿ ಯಶೋರಾವಿಯ ಆಚಾರ್ಯ ನಂದಾ ಮಾಲಿನಿಯನೇ ಒಬ್ಬ ನಿವನಿನ್ ನಿವೆನ್ನಟ ಸುಭಗಮನ್ ಸುಭಗಮನ್
1: FM 93.5 FM 93.7 ಲಾಖಾನ ರೇಡಿಯೋ ITN

0: ಜಾತಿ ಯಶೋರಾವಿಯ ಆಚಾರ್ಯ ನಂದಾ ಮಾಲಿನಿಯನಿ ಒಬ್ಬಟ ನಿವನಿ ನಿವೆನ್ನಟ ಸುಭಗವನ್
1: ತತ್ಪರೇ ಅಪ್ಡೇಟ್ ಇನ ಕಾಲಿಕ ಪತ್ತರೆಂಬ ವಿಸ್ತರ ಹೋಯಾನ ಬೇ
2: ಸಾಸ್ತರೇ ದನ್ನಾಯಾಯಿ ಸೂಸ್ತರೇ ದನ್ನಾಯಾಯಿ ಎಕ್ಕಮ ತನಕ ಪಿಚ್ ಕರ್ನವಾ
1: ಸೈಬರ್ ಜೇನ್ ಮೇ ನೆಕ್ಸ್ಟ್ ಜೇನ್ ನಿಕಾಯ್ ಸೈಬರ್ ಜೇನ್
3: ದನ್ನ ಆಯ್ಟ ಕಿಯನ್ನಾಯಿ ನೊದನ್ನ ಆಯ್ಟ ಆನ್ನಾಯಿ ಸೆನಸುರಾದಾ ಉದಯ ಅಡಟ ಸಮ ಅನುಗ್ರಹಾಯ
4: ಕೊಟ್ಟು ಕಪ ಕಪ ಗಹಪು ಗೇಂಬ ಇವರಾಯಿ ಆಯೇ ತವಸೆ ಬಿಯದ ಮಟಕಿಯಾ ಬುಲಕ್ಷ ದೇಕ ಹಮಾರಕ್ ದಿನ ರುಪಿಯಾಲ್ ಹತಲಿ ಹೆ ಅಲುದ ಸಂಪತ ಆಗೋ
5: SLT Mobitel Fiber ಕ ಗೆದರಮ ಫಿಟ್ ಕರನ್ನ ಒಕ್ಕಮ ಡಿವೈಸಸ್ ಕನೆಕ್ಟ್ ಕರನ್ನ ಗೇಮಿಂಗ್ ವರ್ಲ್ಡ್ ಲೋ ಲೇಟೆನ್ಸಿ ಫಾಸ್ಟ್ ಅಂಡ್ ಸ್ಟೇಬಲ್ ಅನ್ಲಿಮಿಟೆಡ್ ತೋರಗನ್ನ ಪ್ಯಾಕೇಜ್ ಪ್ರಸಕ್ SLT Mobitel Fiber
6: ವಿಲಾವ ರಾತ್ರಿ ಹತಾಯ ವಿನಾಡಿ 39 ಐ
7: FM 93.5 FM 93.7 ಲಖಾನ ರೇಡಿಯೋ ITM

ಜಾತಿ ಯಶೂರಾವಿಯ ಆಚಾರ್ಯ ನಂದಾ ಮಾಲಿನಿಯನೇ ಒಬ್ಬ ನಿವನಿ ನಿವೆನ್ನಟ ಶುಭಗವನ್.

0: ಜಾತಿ ಯಶೋರಾವಿಯ ಆಚಾರ್ಯ ನಂದಾ ಮಾಲಿನಿಯನಿ ಒಬ್ಬ ನಿವನಿನ್ ನಿವೆನ್ನಟ ಸುಭಗವನ್ ಸುಭಗವನ್ ಲಕ್ಕನ ಸಿತ ನಿವನ ಬುದುಪನ ಸಿತ ನಿವನ ಬುದುಪನ
1: ಸತ್ಯಾಂತಯೇ ರಾತ್ರಿ ಸುಮಧುರ ಧರ್ಮ ದೇಶನಯ ಸೆನಸುರಾತ ರಾತ್ರಿ ನವೇಟ
2: ನಿನಿಸತ್ ಕಮಗನ ಬನ ಪದೈನ್ ಮೋಹಯ ತುರಲನ್
1: ಸಸರ ಮಕ ಪಿನ್ ಪುರನ ಒಬ ಸಿತ ನಿವನ ಬುದು ಬನ ದಾಯಕತ್ವಯ ಸದಹಾ ವಿಮಸನ್ನ ಬಿಂದುವೈ ಹತ್ಸಿಯ ಹತ್ತೆ ಹತೈ ದೆಸಿಯ ಹತ್ತೆ ತುನೈ ಹಾರಸಿಯ ಪನಸ್ ಹತರ

ಸಮಯ ಸೂತ್ರ ದೇಶನಾಭ ಮಹಾಕಾರುಣಿಕ ಬುದುರಜಾನನ ವಹನ್ಸೆಯ ವಿಸಿನ್ ಲೋಕ ಸತ್ವಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷವೂಕಿ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಎದಾ ಕಪಿಲ ವಸ್ತು ನಗರ